0: لباس.
1: مي شده
0: مي مي شو شمي ایرستم افیره بیستوش آسیبم کی مرولتم ال فوقو تازنی کی سلووتسک با
1: آفنه
0: اوتا نیز لاتود
1: میت
0: است اوت میل فورچا هوری هورگاش پپی تالاک a fején zsoki sapka. Ott van, vagy pedig csak...
1: Nem látok senkit.
0: Teljesen átlátszó. Nem, nem, ez lehetetlen. Lebeg.
1: Lebeg. Na. Na, jobban vagy? Vagy?
0: Az ördög itt. Mivel majd, hogy meg nem ütött a hős.